ಆರ್ ಕೆ ಶ್ರೀಕಂಠನ್ ಹಂಗೆಲೆ ಗಾಯನ್, ರಾಗ್ ಪೂರ್ವಕಲ್ಯಾಣ್, ರಾಗ್ ಕಾಫಿ, ರಾಗ್ ನರ್ದಾತ್ ಮೇಳೆ ತುಮಕಾ ಐಕಪಾಕ ಮೇಟಲೆ. ಧಾವರ ಧಾವರಚಾ 30 ಮಿನಟಾ ತೆ 11 ವರಾ ಮಜಗತಿ ಐಕಾತ್ ಹಿ ಕರ್ನಾಟಕ ಶಾಸ್ತ್ರೀಯ ಸಂಗೀತಾಚಿ ಕಾರ್ಯಾವಳಿ ಐಕಪನ ಹ್ಯೋ ಆಶಿಲ್ಯೋ ಆಯ್ಚಾ ದಿಸಾ ಹ್ಯಾ ಚಲನಾಚೇರ್ ವಿತರ ಆಶಿಲ್ಯೋ ಅಮಗೆಲ್ಯೋ ತರೇಕವಾರಿಶ ಕಾರ್ಯಾವಳಿ. ತುಮಚಾ ಆಮಚಾ ಸಂಗಾತ ಹ್ಯಾ ಚಲನಾಚೇರ್ ರಾಜ್ಯಾ 11 ವರಾ 10 ಮಿನಟಾ ಮೇರೆ ಮುಖಾವಲಿ ಕಾರ್ಯಾವಳಿ ತುಮಚಾ ಮುಖಾರ್ ಕಾಯ್ ಖೇಣಾ ಭಿತರಚೋ.

ಅಪ್ಪನು ಸುಂದರಶಾಯಿಯಾಗಿದ್ದ ಸಂಗತಾಗ ಆಯ್ಚಿ ಸದಾಫುಲಿಗೆ ಕರೆವ ಇತ್ಲನ್ ಸೋಪ್ತ ತುಮ್ಹೇ ಐಕತಾತ್ ಆಕಾಶವಾಣಿ ಪಣಜಿ ಕೇಂದ್ರಾಚೆ ಮಹದೇ ಚನಲ್ ಆತಾ ಕಾಯ್ ಖಿಣಾಂದಸ್ ಮೇಯರ್ ಬರೋಬರ 2 ವರಾಂಚೇರ್ ಐಕವೇ ಇಂಗ್ಲಿಶ್ ಇತ್ಲನ್ ಖಬರೋ 2 ವರಾ 15 ಮಿನಿಟಾಂಚೇರ್ ಹಿಂದಿತ್ಲನ್ ಖಬರೋ ಆಣಿ 2 ವರಾ 30 ಮಿನಿಟಾಂಚೇರ್ ಪರ್ತುನ್ ಮೇಳ್ಯಾ ಹಿಂದಿ ಫಿಲ್ಮಿ ಗೀತಾಂಚ ಕರೆವೇನ್.